ಮಗ ಮದ ನಿಜ ಸಾರಿ ದಾನಿದ ಮಗ ದಿಗ ಪ್ರೋ ಜೇವಾ ಮಗ ಮಗ ನಿಜ ಸಾರಿ ದಾನಿದ ಮಗ ದಿಗ ಪ್ರೋ ಜೇವಾ ಮಗ ನಿಜ ಸಾರಿ